0: tuoda sä käteni kuin hän sää. Siekydi ja mä timmani ei saa. Oh. Sikujakana mikä osas pitää. Oh. Tuo asia ingun sä sikänä. Vajuun takaa. Kuntili esim. Kabanteen niin ahun sakenan. Selamat kami lekau sekuih Hans.
1: Nang Ason!
2: Ay, Ma'am Claire, may isugo ka.
1: Nanawa ko sa studio karon. Si Frank ang nakatubag. Di pa ulit man ko na si Kentiri. Sultis tinood ang Ason. Ni pa ulit si Kentiri ni Uwa.
2: Uwawag ko makabantay, ma'am. Dito magkukusalo yun, ang labak ko.
1: Hati mo ka din si Kent.
2: Uy, paita, yun ining usaray ganahan sa kasal. Mabuang yun. Nga anong mi-enter?